ನಂಗೆ ಸಾರು ಬೂಬನೆ ಗೋಡೆ ಜತ್ತಿಗೆ ತಿನ್ನಾದ ನೆತ್ತಿಗಾಂದಿ ಪುಕ್ಕೆ ನಂಗೆ ಸಾರು ಬೂಬನೆ